ಮಾತು ತಾಳಾಲು ಮಂಗಳ ವಾದ್ಯಾಲು ಮಿನ್ನಲ್ದಿ ಮೋಗೆನಮ್ಮ ವಲಪು ವಿಮಾನ ತಲಪುಲ ವೇಗಾನ ಪಕ್ಷಾಯಿ ಕಾಂಕಲಮ್ಮ